ಸಗರಿದನಿದಗರಿ ಪನಿತ್ತ ಬಮಗರಿದ ನಿಗರಿದನಿದಗರಿ ಕತ್ತಿತ್ತನಿದ ಬಲಿ ಮನ್ನಿತ್ತ ಬಮಗದ ಸಿದ್ದಪ್ಪ ಮಗರಿಗದ.